ಸಾರ ಮುಶಿ ಕಸಾಣ ರತ್ತಂಗತೇಡ್ ಸಾರ ಮುಶಿ ಕಸಾಣ ರತ್ತಂಗತೇಡ್ ಸಾರ ಬೆತ್ತೈತಿ ಅನ್ನು ಸುದ್ದು ಗುಂಚನ್ ಚರಿಯಂಚನ್ ಯಾಚಿ ಪಹರ ನಿಶಾ